ಸುನುಮ್ಮ ಮರಿಯಮ್ಮ ಜಾರತುಂದ ಪುಣ್ಯ ಪೂಜಾರು ಜೈ ಜೈ ಜಾರತುಲ್ಲ ಪುಣ್ಯ ಪೂಜಾರ ಬುಡುಲು ಕೊನೆಗರ ಉಡ್ಡ ಟೂ ಮಾ ಜಾರ